ಪರಮಸತ್ತಾಯಾಹ ಸ್ವರೂಪಂ ಆನಂದರೂಪಾತ್ಮಕಮೇವ ಶ್ರುತಿಹಿ ಕಥಯತಿ ಯತ್ ಆನಂದಾತ್ ಹಿ ಇಮಾನಿ ಭೂತಾನಿ ಜಾಯಂತೆ ಪರಮಸತ್ತಾತಃ ಯಾನಿ ಭೂತಾನಿ ಜಾಯಂತೆ ತಾನ್ಯಪಿ ಆನಂದರೂಪಾಣಿಯೇವ ಪರಮಾತ್ಮ ಜೀವಾತ್ಮಯೋರ ಮಧ್ಯೆ ಅತ್ರ ಕಾರ್ಯಕಾರಣಭಾವ ಸಂಬಂಧ ಪ್ರತೀಯತೆ ಯದಿ ಕಾರಣಂ ಆನಂದರೂಪಾತ್ಮಕಂ ತರ್ಹಿ ಕಾರ್ಯಮಪಿ ಆನಂದರೂಪಾತ್ಮಕಂ ಏವ ನಾಟ್ಯಶಾಸ್ತ್ರಂ ಸಾಹಿತ್ಯ ಸಂಗೀತ ಕಲಾಭಿಃ ಆನಂದಸ್ಯ ಅನುಭವ ಪ್ರಕ್ರಿಯಾಂ ನಿರೂಪಯತಿ ಯಥಾ ಶಾಸ್ತ್ರೇಣ ಪುರುಷಾರ್ಥಸ್ಯ ಪ್ರಾಪ್ತಿಃ ಭವತಿ ತಥೈವ ಕಾವ್ಯೇನ ಅಪಿ ಪುರುಷಾರ್ಥಸ್ಯ ಪ್ರಾಪ್ತಿಃ ಭವತಿ ಪರಂತು ಶಾಸ್ತ್ರೇಣ ಯಸ್ಯ ಪುರುಷಾರ್ಥಸ್ಯ ಪ್ರಾಪ್ತಿಃ ಭವತಿ ಸಾ ತು ಕೃತಿ ಭೂರಿ ಪರಿಶ್ರಮೇಣ ಭವತಿ ಪರಂತು ಕಾವ್ಯೇನ ಪುರುಷಾರ್ಥಸ್ಯ ಯಾ ಪ್ರಾಪ್ತಿಃ ಭವತಿ ಸಾ ತು ಅಲ್ಪ ಪ್ರಯಾಸೇನ ಗ್ರಹಣ ಧಾರಣ ಅಕುಶಲಾನಾಂ ಕೃತೇ ಅಪಿ ಸಹಜತಯಾ ಭವತಿ ಏ ಮನುಷ್ಯಾಃ ಶಾಸ್ತ್ರ ಜ್ಞಾನ ವಿರಹಿತಾಃ ತೇ ಅಪಿ ಅಲ್ಪ ಪ್ರಯಾಸೇನ ಪುರುಷಾರ್ಥಸ್ಯ ಆನಂದಸ್ಯ ಚ ಪ್ರಾಪ್ತಿಂ ಕರ್ತುಂ ಶಕ್ನುವಂತಿ ಅತಏವ ಆಚಾರಿ ರಾಜಶೇಖರಃ ಕಾವ್ಯಸ್ಯ ಶಾಸ್ತ್ರಾತ್ ಶ್ರೇಷ್ಠತ್ವಂ ಸ್ವೀಕರೋತಿ ಯತ್ರ ಶಾಸ್ತ್ರಾತ್ ಜ್ಞಾನಸ್ಯ ಅಧಿಗಮಃ ಭವತಿ ತತ್ರ ಕಾವ್ಯಾತ್ ಆನಂದಸ್ಯ ಅಧಿಗಮಃ ಭವತಿ ಆನಂದಃ ಏವ ಜೀವಸ್ಯ ಮೂಲಸ್ವರೂಪಂ ನಾಟ್ಯಶಾಸ್ತ್ರಂ ಭಾರತೀಯ ಸಾಹಿತ್ಯಸ್ಯ ಸಂಗೀತಸ್ಯ ಕಲಾಯಾಶ್ಚ ಅತ್ಯಂತಂ ಹಿ ಪರಿಷ್ಕೃತಂ ವೈಜ್ಞಾನಿಕಂ ಪರಿಮಾರ್ಜಿತಂ ಚ ಸ್ವರೂಪಂ ಬಿಬೃಣೋತಿ ಅತಏವ ಭಾರತೀಯ ಸಾಹಿತ್ಯ ಸಂಗೀತ ಕಲಾಯಾಃ ವಿಶಿಷ್ಟ ಜ್ಞಾನಾರ್ಥಂ ಸಾಂಪ್ರತಿಕೇ ಅಪಿ ನಾಟ್ಯಶಾಸ್ತ್ರಸ್ಯ ಉಪಾಧೇಯತಾ ವರ್ತತೆ ಸಮಕಾಲಿಕ ಯುಗೇ ಚ ಯದಿ ನಾಟ್ಯಶಾಸ್ತ್ರಾಶ್ರಿತಂ ಭಾರತೀಯ ಸಾಹಿತ್ಯ ಸಂಗೀತ ಕಲಾಯಾಃ ಪ್ರಸ್ತುತಿಃ ಭವೇತ್ ತರ್ಹಿ ಸಾ ಪ್ರಸ್ತುತಿಃ ಅತ್ಯಂತಂ ಪರಿಷ್ಕೃತಾ ವೈಜ್ಞಾನಿಕೀ ಪರಿಮಾರ್ಜಿತಾ ಭವಿಷ್ಯತಿ ಪ್ರಸ್ತುತೀನಾಂ ಜ್ಞಾನಮಪಿ ಸಮೇಷಾಂ ಕೃತೆ ಸಮ್ಯಕ್ತಯಾ ಭವಿಷ್ಯತಿ ಜ್ಞಾನಾತ್ ಯಾ ಆನಂದಸ್ಯ ಪ್ರಾಪ್ತಿಃ ಭವಿಷ್ಯತಿ ಸಾ ಅಪಿ ಸುಷ್ಠು ರೂಪೇಣ ವೈಜ್ಞಾನಿಕ ರೂಪೇಣ ಚ ಭವಿಷ್ಯತಿ ಅತಏವ ಸಮಕಾಲಿಕ ಮನುಷ್ಯೇಷ್ವಪಿ ವೈಜ್ಞಾನಿಕ ಬುದ್ಧಿ ವಿಕಾಸಾಯ ತತ್ವಾನಾಮ ಸಮ್ಯಕ ಜ್ಞಾನಾಯ ಪುರುಷಾರ್ಥ ಚತುಷ್ಟಯಸ್ಯ ಪ್ರಾಪ್ತಯೇ ಆನಂದಸ್ಯ ಸಹಜತಯಾ ಪ್ರಾಪ್ತಯೇ ಚ ನಾಟ್ಯಶಾಸ್ತ್ರೀದೃಶಾ ಭಾರತೀಯ ಸಾಹಿತ್ಯ ಸಂಗೀತ ಕಲಾಯಾಃ ವಿಕಾಸಃ ಅಪೇಕ್ಷಿತೋ ವರ್ತತೆ ನಾಟ್ಯಶಾಸ್ತ್ರದೃಶಾ ಭಾರತೀಯ ಸಾಹಿತ್ಯ ಸಂಗೀತ ಕಲಾನಾಮ ಪ್ರಸ್ತುತೀಕರಣೇ ಸತಿ ಭಾರತೀಯ ಸಾಹಿತ್ಯ ಸಂಗೀತ ಕಲಾನಾಮ ವೈಶಿಷ್ಟ್ಯಮಪಿ ವಿಶ್ವಸ್ಯ ಪುರುತಃ ಸಮಾಯಾತಿ ಏನ ವಿಶ್ವ ಸಾಹಿತ್ಯ ಸಂಗೀತ ಕಲಾಕ್ಷೇತ್ರೇ ಭಾರತೀಯ ಸಾಹಿತ್ಯ ಸಂಗೀತ ಕಲಾಯಾಃ ವೈಶಿಷ್ಟ್ಯಮಪಿ ಪ್ರಮಾಣೀಭವತಿ ಮಾನ್ಯಾಃ ಶ್ರೋತಾರಃ ಭವಂತಃ ಜಾನಂತಿ ಏವ ಅವಸ್ಥಾನುಕೃತಿರ್ ನಾಟ್ಯಂ ಭವತಿ ಧನಂಜಯೇನ ದಶ ರೂಪಕೇ ಉಕ್ತಂ ಯತ್ ತದೇವ ನಾಟ್ಯಂ ದೃಶ್ಯಮಾನತಯಾ ರೂಪಂ ಇತಿ ಉಚ್ಯತೆ ತಸ್ಯ ಅಪರಂ ನಾಮ ರೂಪಕಂ ನಟೇ ರಾಮಾದಿ ಅವಸ್ಥಾ ಆರೋಪೇಣ ವರ್ತಮಾನತ್ವಾದ ರೂಪಕಂ ಮುಖಚಂದ್ರಾದಿವತ್ ಇತ್ಯೇಕಸ್ಮಿನ್ನರ್ಥೇ ಪ್ರವರ್ತಮಾನಸ್ಯ ಶಬ್ದತ್ರಯಸ್ಯ ಇಂದ್ರಃ ಪುರಂದರಃ ಶಕ್ರಃ ಇತಿವತ್ ಪ್ರವೃತ್ತಿ ನಿಮಿತ್ತ ಭೇದೋ ದರ್ಶಿತಃ ಯಥಾ ಇಂದ್ರಃ ಪುರಂದರಃ ಶಕ್ರಃ ಇತಿ ತ್ರಯಃ ಶಬ್ದಾಃ ಇಂದ್ರಬೋಧಕಾಃ ಏಕಾರ್ಥವಾಚಿನಃ ಕಿಂತು ತೇಸಾಮಪಿ ವಿಶೇಷ ಪ್ರವೃತ್ತಿ ನಿಮಿತ್ತ ಭೇದಃ ಅಸ್ತಿ ಇಂದ್ರಃ ಭವತಿ ಐಶ್ವರ್ಯ ಸಂಪನ್ನಃ ದೇವರಾಜಃ ಪುರಂದರಃ ಭವತಿ ಶತ್ರೂಣಾಂ ಪುರಂ ನಷ್ಟಕರ್ತಾ ಶಕ್ರಃ ಭವತಿ ಸಮರ್ಥಃ ಇತ್ಥಂ ನಾಟ್ಯ ರೂಪ ರೂಪಕ ಶಬ್ದೇಷ್ವಪಿ ವಿಶೇಷ ಪ್ರವೃತ್ತಿ ನಿಮಿತ್ತ ಭೇದಃ ದರೀದೃಶ್ಯತೆ ನಾಟ್ಯೇ ನಟೇ ದುಷ್ಯಂತಾದಿ ಪಾತ್ರಾಣಾಂ ಅವಸ್ಥಾಯಾಃ ಆರೋಪಾತ್ ನಾಟ್ಯಂ ರೂಪಕಂ ಏವ ಭವತಿ ಅವಸ್ಥಾನುಕರಣತ್ವಾತ್ ದೃಶ್ಯಕಾವ್ಯಂ ನಾಟ್ಯಂ ಭವತಿ ತದೇವ ನಾಟ್ಯಂ ದೃಶ್ಯತ್ವಾತ್ ರೂಪಂ ಭವತಿ ಇತ್ಥಂ ನಾಟ್ಯಕರ್ಮ ನಾಟ್ಯಂ ಭವತಿ ದರ್ಶಕದೃಶಾ ನಾಟ್ಯಂ ರೂಪಂ ಭವತಿ ಕವಿದೃಶಾ ತದೇವ ನಾಟ್ಯಂ ರೂಪಕಂ ಭವತಿ ಮಾನ್ಯಾಃ ಭಾರತಸ್ಯ ಪ್ರತಿಷ್ಠೇ ದ್ವಯ ಸಂಸ್ಕೃತಂ ಸಂಸ್ಕೃತಿಸ್ತಥಾ ಇಯಮೇಕಾ ಉಕ್ತಿಃ ಅತೀವ ಪ್ರಸಿದ್ಧಾ ವರ್ತತೆ ನಾಟ್ಯಶಾಸ್ತ್ರಸ್ಯ ಭಾಷಾ ಸಂಸ್ಕೃತಂ ಅಸ್ಮಿನ್ ಶಾಸ್ತ್ರೇ ಬೃಹತ್ತರ ಭಾರತಸ್ಯ ದೃಶ್ಯ

ಕುಮಾರ್ ಶಾನು, ಎಸ್ಪಿ ಬಾಬಾ ಬಾಲಸುಬ್ರಹ್ಮಣ್ಯಂ, ಅನುರಾಧಾ ಪೌಡವಾಲ್ ಜಿ ಕಿ ಆವಾಜ್ ಮೇ ಅಭಿ ಆಪ್ ಸುನ್ ರಹೇ ಥೇ ಫಿಲ್ಮ್ ಸಾಜನ್ ಸೇ ಯೇ ಗೀತ್. ಗೀತ ರಚನಾ ಸಮೀರ್ ಕಿ ಥೀ ಔರ್ ಸಂಗೀತ ದಿಯಾ ಥಾ ನದೀಮ್ ಶ್ರವಣ್ ಜಿ ನೇ. ಅಗಲಾ ಗಾನಾ ಆಪ್ಕೆ ಲಿಯೇ ಪೇಶ್ ಕರ್ ರಹೀ ಹೂಂ ಫಿಲ್ಮ್ ವಕ್ತ್ ಸೇ.